0: ನನಗೆ ಅಂಗರಿಯಾಕಿ ನಕನುವನ ಅಯ್ಯಾಕಿ ಅಯ್ಯುರಿ ಅರುಣ್ ಕೌಮನ ಮೇಲಾ ಹೆಪಿ ಯಾವ ಯೋ ನನ ಮೋಯ್ ನೆಕೈಯನಕು ತೆಕತಂಗ್ ತಂಗ್ ನಮ್ ಸ್ಟಾಪ್ ಓತಿ ತೈರಿಕಿ ಏಕೋಟ ತಂಗಿರಿ ಅನ್ಕನ್ ಮಿಸಾವ್ ಪುಂತೈ ಮಿಸ್ ಮಿಸ್ ಮಿಸ್ ಔಟ್ ಕನ್ವನ್ ತಿಯಪಿ ಯಾವ ಎನ ವಾಕಿ ಜಿಯವನಿಮೆ ಒಂದೆ ಬಗಂತಾಯಿ ಅಂತು ಕಿಂಚಾವರ್ ವೈ ಒಂದ ತೈರಿಕಿ
1: ಕುಯರಿ ತೊಯ್ಯ ಪಾಚಿ ಕೇತಾ ಪು ತಂಗಿರಿ ಅನ್ ಕನಹುವನ್ ನಮ್ ಸ್ಟ್ರೆಸ್ ಇಮೀಂದ ಮಗುರಿ ಕೊರಕೊರ ಕೇತಾ ಒಪ್ಪುನ್ ತಂಗಿರಿ ಅನ್ ಕನ್ ಸಿನ ಒನ್ ಕೌಕಿ ಅಂತ ತೈರಿಕಿ ಐ ನನ್ಮೈ ನೋರ ಅಲ ಲೇಟೀಸ್ ನೈಟ್ ಏ ನಮ್ ತೈರಿಕೆ ಏನದ ಮರಗೆ ಓ ಇಪ್ಪುನ್ ಮೋಯ್ ಮೇಮೆ ತಿನ್ನನು ನೆಕಯ್ಯನ ಮೊಂತಾಯಿ ರೋಗ ಪಾ ಅಕ್ಕಿಯ ತಕಂಡಿನ್ ಇಮೀನ್ ತೆವೈ ಸುವ ಅಯ್ಯೈ ತಕಂಡಿನ್ ಆಪುನ್ ಸೀನಿ ಮೆವತ ತಾರ
0: ಕೈರಿಯ ರೋಮ್ ಅವರೇ ಪುನ್ ಮೇಮೆ ತಿನ್ನನು ಸಹಾಯ ಸಿಪು ಒಂದ ಮರೀನ ನೈಟ್ ಕ್ಲಬ್ ತೈರಿಕಿನ್ ತಕನಿ ಮೆಪುಂಗ್ ತಿಬಿ ಮೇನೆ ಮೇವ ಪುಂಗಿನಿ ಮೇ ಅಂತ ಹೊನ ಪುಂಗ್ ತಿಬಿ ಮೋನುವ ಪುಂಗಿನಿ ಮೇ ಓ ವಚನ ಅವ ಪಿ ಮೋನುವ ಐ ಕಂಗಂಗಿ ರಾನ ಮೋಯ್ ಐ ಕಂಗರ ನಮ್ಯೂಸಿ ಯಾ ಇಪ್ಪುನ್ ದಿತ್ತ ಪೋಯರಂಗಿನ್ ರೌ ದಿತ್ತ ಪೋಯ